ಲುಬ್ಬಾಯ್ ಹುಬಾವ ಲುಬ್ಬಾಯ್ ರೇಗಿ ತಿಂಗ ಬಿಬಿ ತಿಂಗ ಇಂಗ ಮಿಂಗ ಚಿಕ್ಕ ತುಂ ಎಗ್ರಿ ಬಿಡಿ ಹರಕಿಡಿ ಹುಂಬಡ್ಡು ಬಲ್ಲು ಬಾಕು ಐ ಚೊಕು ಮಾಕು ಚೊಕು ಮಾಕು ಜಿಂಗಿಲ್ಲಕೆ ಐ ಚೊಕು ಮಾಕು ಚೊಕು ಮಾಕು ಜಿಂಗಿಲ್ಲಕೆ.